ಕಿರ್ದಾ ನ ಕತ್ ಧಗಿನ್ ನ ಕತ್ ಧಾಳ ನ ಧಟ್ ಧಾ ಅಳ ಕತ್ ಗದಿನ್ ನ ಗಿನ್ ನ ಲಗಿನ್ ನ ತಟ್ ತಗಿನ್ ನ ತಟ್ ತಗಿನ್ ನ ತಟ್ ತಗಿನ್ ನ ತಟ್ ತಾ ನ ತಾ ದಿನ್ ನ ಘಗೆ ದಿನ್ ನ ಧಾತಿ ಧಾ ಕಿರ್ದಾತಿ ಧಾ ಕಿರ್ದಾ ದಿನ್ ನ ಘಗೆ ದಿನ್ ನ ಧಾತಿ ಧಾ ಕಿರ್ದಾತಿ ಧಾ ಕಿರ್ದಾ